ದೇಂದ ಜಶನು ಉಪಜಾಯು ಆದ ಅಂತ ಏಕ ಅವತಾರ ಸೋಯಿ ಗುರು ಸಮಜಯೋ ಹಮಾರ ನಮಶಿಕಾರ್ಥಿ ಸೀಕೋ ಹಮಾರಿ ಸಗಲ ಪ್ರಜಾಜನ ಆಪ ಸವಾರಿ ಸೇವಕನ ಕೋ ಸೇವ ಗುಣ ಸುಖ ದೀಯೋ ಸತ್ರನ ಕೋ ಬಲಮೋ ಬಾಧ ಕೀಯೋ ಕಟ್ಗಟ್ಗೆ ಅಂತರ ಕೀ ಜಾನತ ಪಲಯೇ ಬುರೇ ಕೀ ಪೀರ್ ಭಶಾನತ ಚೀಟಿ ತೇ ಕುಂಚರ್ಯ ಸ್ಥೂಲ ಸಪರ ಕೃಪಾ ದುಷ್ಟಕರ್ ಫೂಲ ಸಂತನ ದುಃಖ ಪಾಯೇ ತೇ ದುಃಖೀ ಸುಖ ಪಾಯೇ ಸಾಧನ ಕೇ ಸುಖೀ ಏಕೇಕಿ ಪೀರ್ ಪಶನ್ನ ಘಟ್ ಘಟ್ ಕೇ ಪಟ ಪಟ ಕೀ ಜಾನ ಜಬ ಉದ

ಅಂದ. ಗುರುಮುಖ ನಿಮಾಣ ಹೋ ಹೋ ಅಂತರ ಜ್ಞಾನ ಹೋ ಬುದ್ಧ ಹೈ ಹೋ ಬುದ್ಧ ಹೈ ಸಬದ ಮಲ್ಕ ಹೋ ಹೋ ಹೋ ನಿಮಾಣ ಸತ್ ಗುರು ಅಗೇ ಮತ ಕಿಸ ಆಪ ಲಿಖಾ ಬ

ನಾನಗಮಾನ ಪ್ರಗಾ ಷಷ್ಠಪದೈ ಶಾಂತ ಅತ್ರ ಪ್ರಭಟೀಠ ನಾಂ ಪ್ರಮುಖ ನಾಗಾ ಮೀಠ ಸಕಲ ಸಮಯಗ್ರೀಯಘಾಟ ಮಾಹೆ ಆನಗ ರಂಗ ನಾನಾ ದೃಷ್ಟಾ ಹೇ ನಾವೃತ ಅಮೃತ ಪ್ರಭುಗಾ ನಾಮ ದೇಹಿ ಮೈ ಇಸ್ಕಾ ವಿಶ್ರಾಮ ಸ್ವರ್ಣ ಸಮಾದ ಅನತ್ಯನಾದ ಕಹನಾ ಚಾಯಿ ಅಚಾರ ವಿಸ್ಮಾದ ತಿನ್ ದೇಖ್ಯಾ ಸ್ಯಾಪ ದಿಖಾಯೇ ನಾನುಕ್ತ ಜನ ಸೋ ಜೀ ಪಾಯೇ ಸೋ ಅಂತರ ಸೋ ಬಾಹರ ಅನಂತ ಕಟಕಟ ವ್ಯಾಪ ರಹ್ಯಾ ಭಗವಂತ ತರ್ಣಮಯ ಆಕಾಶ ಪಯಾಲ ಸಬ ಲೋಕ ಪೂರ್ಣ ಪ್ರತಪಾಲ ಬಂಧನ ಪ್ರಭತ ಹೈ ಪಾರ ರಬ ಜೈಸೀ ಆ ಗಯಾ ತೈಸಾ ಕರ್ಮ ಪೌಣ ಪಾಣಿ ಬ ಸಂತರ ಮಾಹೇ ಚಾರ ಕುಂಡ ದ ದಸೇ ಸಮಾಹೇ ತಿಸ್ತೇ ಭಿನ್ನ ನಹೀ ಕೋ ಠಾಉ ಗುರುಪ್ರಸಾದ ನಾನಕ ಸುಖ ಪಾಉ ವೇದ ಪ್ರಾಣ ಸಿಮ್ರತ ಮೈ ದೇಖ ಶಶಿ ಅರ ಸೂರ ನಕ್ಷತ್ರ ಮೈ ಏಕ ಬಾಣೀ ಪ್ರಭು ಕೀ ಸಬ ಕೋ ಬೋಲೈ ಆಪ ಅಡೋಲನಾ ಗಬಹು ಡೋಲೈ ಸರ್ವ ಕಲಾ ಕರ ಖೇಲಾ ಖೇಲ ಮೋಲ ನ ಪಾಯೇ ಗುಣೇ ಅಮೋಲ ಸರ್ವ ಜೋತ ಮೈ ಜಾಕಿ ಜೋತ ಧಾರಯೋ ಸ್ವಾಮೀ ಓದ ಬೋಧ ಗುರುಪ್ರಸಾದ ಪ್ರಮುಖ ನಾಸ ನಾನಕ ತಿನ್ಮೈ ವಿಸಾಸ ಸಂಜನಾ ಕಾ ಪೇಖನ ಸ ಬ್ರಹ್ಮ ಸಂಜನಾ ಕ ಹೃದಯ ಸಬ ಧರ್ಮ ಸಂಜನಾ ಸುನೇ ಸುಭ ವಚನ ಸರ್ವ್ಯಾಪಿ ರಾಮ ಸಂಗ್ರಚನ ಜಿನ್ ಜಾತಾ ತಿಸ್ಕೀಯೇ ರಹತ ಸದ ಭಜನ ಸಾಧು ಸಬ ಕಹತ ಜೋ ಜೋ ಹೋಯ ಸೋಹಿ ಸುಖ ಮಾನೈ ಕರ್ಣ ಕರಾಮ ನಹಾರ ಪ್ರಭ ಜಾನೈ ಅಂತರ ಬಸೇ ಬಾಹರ ಭೀ ಓಹಿ ನಾನಕ ದರ್ಶನ ದೇಖ ಸ ಮೋಹಿ ಆಪ ಸದ ಕೀಯಾ ಸಬ ಸತ ತಿಸ್ ಪ್ರಭ ತೇ ಸಗ್ರೀವ ಪಾತ ತಿಸ್ ಭಾವಿತಾ ಕರೇ ವಿಸ್ತಾರ ತಿಸ್ ಭಾವಿತಾ ಏಕಂಕಾರ ಅನಕ ಕಲಾ ಲಖೀ ನ ಜಾಯ ಜಿಸ್ ಭಾವಿತ ಸಲಹೆ ಮಿಲಾಯ ಕಮನ ನಿಕಟ ಕಮನ ಕಹಿಯಾ ದೂರ ಆಪೇ ಆಪ ಆಪ ಭರ್ಪೂರ ಅಂತರ್ಗಾತ ಜಿಸ್ ಆಪ ಜನಾಯೇ ನಾನು ತಿಜನ ಆಪ ಬುಜಾಯ ಸರ್ಪ ಭೂತಾ ಅವರ್ತಾರ ಸರ್ವನಯನ ಆಪೇ ಖಣಹಾರಾ